ಮಿಂಚಾಡುತ್ತಲೇ ಇರಿಯೋ ಎಹ್ರಾಮನ ಪೆಜಿ ಸುಜಾತ ಮತ್ತು ಮನುಷ್ಯ ಮತ್ತು ದೇವರ ಗಡಿ ವೈರಮಿಟ್ಟು ಬರೆಯಲು ಎಂದು ಕೂಕುಟು ಆರ ಕೂಕುಟು ಮುಂದೆ ಪಚ್ಚೆಗಳೇನು ಕುಗ್ಗುತ್ತೆ ಪಚ್ಚೆಗಳು ಸಂಗ ಪಿಡಿದರು ಸಂಗ ಪಿಡಿದರು.